0: ನಾಗರಿಕ ಸಾಹಿತ ಕಸ್ತು ಸಂಚಾಲನ ನೀತಿ ಮುಂದೆ ಸೂಚನೆ. ಅದಳಿಸುವ ಗ್ರಹ ಮಹಾನುಭಾವರು ಯಾತ ವ್ಯವಸ್ಥೆ ಕರಡಿಬಾಟ ಪ್ರಭಾವಿ ಶಿವ ಪ್ರಾಪ್ತಿಗೆ ಸಹಜಕರಣಗಳಾಗಿ ನಾಗರಿಕ ಸಾಹಿತ ಕಸ್ತು ಸಂಚಾಲನ ಕರೆಯುವ ಪಕ್ಷಬಾಟ ಮುಖ್ಯ ಸೇವಾಹರು ಪ್ರಾಪ್ತಗೊಳ್ಳುವ ಸಹೇಶ ಶಿವ ಪ್ರಾಪ್ತಿಗಳಾಗಿ ನಾಗರಿಕ ಸಾಹಿತ ಪಕ್ಷದ ಸಂಪರ್ಕ ಯಾತ್ರ ಅನುಭವಿಸಿದೆ. ಶಿವ ಪ್ರಾಪ್ತಿನ ಪ್ರತಿಕೂ ಪ್ರಲೋಭನ ನೀಡಿ ಅಸಸ್ವಲಿನ ಹಾರ್ದಿಕ್ ಅಪೀಲ್ಕೊಂಡ ಶಿವ ಪ್ರಾಪ್ತಿನ ಕುರಿ ಗ್ರಾಸವಾಗಿನ ರಾಜಕೀಯ ಅಧಿಕಾರ ಕಾರಣಿ ಪ್ರಮುಖರ ಸಿಜಿ ಸಂಪರ್ಕ ಯಾತ್ರೆ ಸಫಲಗೊಳಿಸ.
1: ಕೋಚಿ ಪ್ರದೇಶ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ